ಜೀವ ಸಸ್ವಿ ಸಸ್ವಿ ಸಾತೋಕೆ ಖಬರ ಕಾನ ಹೀ ತ ಪುನಲ್ ಪರದೇಸಿ ಆಯೆ ಮಾ ಹುನ ಸಾ ಪ್ರೀತ ಕಿಯ ಥಿ ಕರ್ಯಾ ಮಾಸ್ಟರ್ ಸಾಹಿಬ ತನೆ ಸಸಿ ರೋಯಿ ಕರೆ ಚವೆಂತಿಯ ದಿಮಾ ಅಣ ಜಾಣ ಹೋಯಸೆ।